ಮಾದುಗುಂಡು ರಾಜೇಶ್ ಚರಣ್ ಸಾಹಿತ್ಯ ಸೌಮ್ಯ ಅಂಜಲಿ ಸರಳ ಲೆವೆಂತ್ ಓಕೆ ಕರೆಕ್ಟ್ ಆನ್ಸರ್ ಬಂಗಾರರಾಜು ಗಾರು ಫ್ರಮ್ ಆದೋನಿ ಕರೆಕ್ಟ್ ಆನ್ಸರ್ ಮೊಹಮ್ಮದ್ ಇನಾಯತುಲ್ಲಾ ಗಾರು ಭವಾನಿಪೇಟೆ ಗ್ರಾಮಂ ಕಾಮರೆಡ್ಡಿ ಜಿಲ್ಲಾ ನುಂಚಿ ಪಂಪಿಸಾರು ಕರೆಕ್ಟ್ ಆನ್ಸರ್ ಜಿಲ್ಲಾನಿ ತಿಪ್ಪರಪಲ್ಲಿ ಕೊತ್ತಗೂಡಂ ಜಿಲ್ಲಾ ನುಂಚಿ ಮೆಸೇಜ್ ಪಂಪಿಸಾರು ಕರೆಕ್ಟ್ ಆನ್ಸರ್ ಭಾಸ್ಕರ್ ಗಾರು ಫ್ರಮ್ ಪೇಟನಾ ರಾಂಗ್ ಆನ್ಸರ್ ಗುಡ್ ಆಫ್ಟರ್ನೂನ್ ತೇಜು ಗಾರು ಅಂಟೂ ಕರೆಕ್ಟ್ ಆನ್ಸರ್ತೋ ಆಶಾ ಶ್ರೀನಿವಾಸ್ ಫ್ರಮ್ ಬ್ಯಾಂಗ್ಳೂರ್ ಮೆಸೇಜ್ ಪಂಪಿಸಾರು ವೆರಿ ಗುಡ್ ಆಫ್ಟರ್ನೂನ್ ನಮಸ್ತೆ ಮೇಡಮ್ ಅಂಟೂ ಕಾಶಿಪುರಂ ನುಂಚಿ ಕುರುಮೂರ್ತಿ ಕಾಶಿಪುರಂ ಕುರುಮೂರ್ತಿ ಗಾರು ಕೊಲ್ಲಾಪುರ್ ನಿಂಚ 50 ಮಂದಿ ಅಂಟುನರಂಡಿ ಕಾನಿ ಕಾದು ರಾಂಗ್ ಆನ್ಸರ್ ಜಯಂ ಭಾಷಾ ಫ್ಯಾಮಿಲಿ ಮೆಂಬರ್ಸ್ ಅಂದರು ಕೂಡ ಕರ್ನೂಲ್ ನಿಂಚಿ ಮೆಸೇಜ್ ಪಂಪಿಸಾರು ಕರೆಕ್ಟ್ ಆನ್ಸರ್ ಋಷಿಕೇಶ್ ಬಾವುಸಾಯಿಪೇಟ ಸಿರಿಸಿಲ್ಲ ನಿಂಚಿ ಮೆಸೇಜ್ ಪಂಪಿಸಾರು ಕಾನಿ ರಾಂಗ್ ಆನ್ಸರ್ ಸಿಆರ್ ನಗರ್ ನುಂಚಿ ರಾಜೇಶ್ವರಿ ರಾಮ್ ಚರಣ್ ಹೇಮ ಕರೆಕ್ಟ್ ಆನ್ಸರ್ ಪಂಪಿಸಾರು ಶಬಾನಾ ಪೆದ್ದಗೂಡಂ ವಿಲೇಜ್ ವನಪತ್ ಡಿಸ್ಟ್ರಿಕ್ಟ್ ನಿಂಚಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಮೆಸೇಜ್ ತರಾಲಪಲ್ಲಿ ಗ್ರಾಮ ನುಂಚಿ ಜರಿಪೋತುಲ ಬುಚ್ಚಯ್ಯ ಗಾರು ಕರೆಕ್ಟ್ ಆನ್ಸರ್ ದಾಮರ್ಲ ಚಿನ್ನಮಸ್ತನ್ ರಾವ್ ಗಾರು ಪೆದಮಸ್ತನ್ ರಾವ್ ಗಾರು ಫ್ರಮ್ ಮಂಗಳಗಿರಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ರಘುನಂದನ್ ಗಾರು ನಾಗುಲ ಮಾಲ್ಯಾಲ ಕರೀಂನಗರ್ ನುಂಚಿ ಮೆಸೇಜ್ ಪಂಪಿಸಾರು ಕಾನಿ ರೆಂಡು ಆನ್ಸರ್ಸ್ ಪೆಟ್ಟರು ಮೀರು ರೆಂಡು ರಾಂಗೇ ಹಾಯ್ ಮೇಡಮ್ ಅಂಟು ಕೊಲ್ಲಾಪುರ್ ನುಂಚಿ ಸೋನಿ ಆನ್ಸರ್ 12 ಅಂಟುನರು ಕಾದು ರಾಂಗ್ ಆನ್ಸರ್ ಹರ್ಷಿತಾ ದೇವಕಿ ದೇವಿ ಫ್ರಮ್ ಮದನಪಲ್ಲಿ ಆನ್ಸರ್ 4 ಅಂಟುನರು ಮೀರು ಕಾದು ರಾಂಗ್ ಆನ್ಸರ್ ಎಸ್ವಿ ಪ್ರಕಾಶ್ ಗಾರು ಚಿಂತಾಮಣಿ ಗಾರು ಕರ್ನಾಟಕ ನುಂಚಿ ಮೆಸೇಜ್ ಪಂಪಿಸಾರು ರಾಂಗ್ ಆನ್ಸರ್ ನೆಕ್ಸ್ಟ್ ಎಂ ಮುರಹರಿ ಯಶೋದ ಜಾನಕಿರಾಜು ಗಾರು ವೀಕ್ಲಿ ಬಜಾರ್ ನಿಜಾಮಾಬಾದ್ ನುಂಚಿ ಪಂಪಿಸಾರು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಮೆಸೇಜ್ ಪಾಲಂ ಪೋಲೇ ಗಾರು ಆಲಗಡ್ಡೆ ನಂದ್ಯಾಲ ಜಿಲ್ಲಾ ನುಂಚಿ ಮೆಸೇಜ್ ಪಂಪಿಸಾರು ಕರೆಕ್ಟ್ ಆನ್ಸರ್ ಹಾಯ್ ತೇಜು ಅಂಟು ಪ್ರಸಾದ್ ಗಾರು ಪಾಲಗೋಲು ನುಂಚಿ ಕರೆಕ್ಟ್ ಆನ್ಸರ್ ಪಂಪಿಸಾರು ಫಸ್ಟ್ ಪಂಪಿಸಿದ ಆನ್ಸರ್ ಕರೆಕ್ಟ್ ಆನ್ಸರ್ ಓಕೆ ಈಗ ಕರೆಕ್ಟ್ ಆನ್ಸರ್ ತೋ ಅನಂತಪುರಂ ಜಿಲ್ಲಾ ನುಂಚಿ ಪೂಜಾರಿ ಧನಂಜಯ ಗಾರು ಸಿಂಡಿಕೇಟ್ ನಗರ್ ಓಕೆ ಕರೆಕ್ಟ್ ಆನ್ಸರ್ ಅಂಡಿ ದುಬಾಯ್ ಭಾಷಾ ಫ್ಯಾಮಿಲಿ ಮೆಂಬರ್ಸ್ ಅಂದರೂ ಕೂಡ ಮೆಸೇಜ್ ಪಂಪಿಸಾರು ಕಾನಿ ರಾಂಗ್ ಆನ್ಸರ್ ನೆಕ್ಸ್ಟ್ ಮಂಗಳಗಿರಿ ನುಂಚಿ ಜಯಲಕ್ಷ್ಮಿ ಗಾರು ಗುಡ್ ಆಫ್ಟರ್ನೂನ್ ಅಂಟೂ ರಾಂಗ್ ಆನ್ಸರ್ ಪೆಟ್ಟರು ಲವಂಗಂ ಕಾದು ಕಾದು ಮೀ ಪೇರು ಎಕ್ಕಡ ವಿಜಯಲಕ್ಷ್ಮಿ ಗಾರು ರಾಮಪುರಂ ನುಂಚಿ ಕಾನಿ ರಾಂಗ್ ಆನ್ಸರ್ ಅನಂತಪುರ್ ನುಂಚಿ ನವೋದಯ ಕಾಲನಿ ನುಂಚಿ ಮೆಸೇಜ್ ಪಂಪಿಸಾರು ಇಮಾಂಬಿ ಅಖ್ತರ್ ಗಾರು ಅಲಾಗೇ ವಲಿ ಭಾಷಾ ಕರೆಕ್ಟ್ ಆನ್ಸರ್ ಅಕ್ಕರಪಾಕ ನುಂಡಿ ರಮಾ ಗಾರು ಮೆಸೇಜ್ ಪಂಪಿಸಾರು ಕಾನಿ ಅಲಾ ವಚ್ಚಿಂದ ಮೆಲ್ಲ ವೆಂಟನೆ ಡಿಲೀಟ್ ಅಯಿಪೋಯಿಂದಿ ನೆಕ್ಸ್ಟ್ ಕರೆಕ್ಟ್ ಆನ್ಸರ್ತೋ ಅರಮೆಲೆ ಸೀತಾಮಹಾಲಕ್ಷ್ಮಿ ಗಾರು ಮೆಸೇಜ್ ಪಂಪಿಸಾರು ಕರೆಕ್ಟ್ ಆನ್ಸರ್ ಅಮಲಾಪುರಂ ನುಂಚಿ ಕರೆಕ್ಟ್ ಆನ್ಸರ್ತೋ ಶಶಿರೆಡ್ಡಿ ಗಾರು ಮೆಸೇಜ್ ಪಂಪಿಸಾರು ಕರ್ನೂಲ್ ಮುಜಫರ್ ನಗರ್ ನುಂಚಿ ಅನುರಾಧ ಮದನ್ ಕುಮಾರ್ ತುಳಸಿ ರಾಘವೇಂದ್ರ ರಾಮಕಾರ್ತಿಕ ವೆನ್ನೆಲವಲ್ಲಿ ಕರೆಕ್ಟ್ ಆನ್ಸರ್ ಈಗ ಗುಂಟೂರು ಜಿಲ್ಲಾ ದಾಸರಿಪಾಳ್ಯಂ ನುಂಚಿ ಪೋಲು ಶಿವದಾಸರೆಡ್ಡಿ ಗಾರು ತಿರುಪತಮ್ಮ ವಾರ ಫ್ಯಾಮಿಲಿ ಮೆಂಬರ್ಸ್ ಅಂದರೂ ಮೆಸೇಜ್ ಪಂಪಿಸಾರು ಕರೆಕ್ಟ್ ಆನ್ಸರ್ ಗಡ್ಡ ಮಂಕಯ್ಯ ಗಾರು ಬಂದರಪಲ್ಲಿ ನೆಲ್ಲೂರು ಡಿಸ್ಟ್ರಿಕ್ಟ್ ನುಂಚಿ ಕರೆಕ್ಟ್ ಆನ್ಸರ್ ನಂದ್ಯಾಲ ನುಂಚಿ ಪರುಷ ಮೆಸೇಜ್ ಪಂಪಿಸಾರು ಕರೆಕ್ಟ್ ಆನ್ಸರ್ ಎಂಎಸ್ ದುರ್ಗಾರಾವ್ ಗಾರು ಎಸ್ ಕರೆಕ್ಟ್ ಆನ್ಸರ್ ಇದು ಇಂತ ಈಸಿಗೆ ಅಡುಗುತ್ತಾರಾ ಮೀರು ಅಡಗರೇಮೋ ಕದಾ ಅನ್ನ ಅದೋ ಏದೋ ಲಾಜಿಕ್ ಉಂದೇಮೋ ಅನ್ಕುಂಟುನ್ನಾರು ಮೀರು ಕಾದು ಏಮೀ ಲೇದು ಈಸಿನೇ ಕರೆಕ್ಟ್ ಆನ್ಸರ್ ಅದಿ ಅನಂತಪುರ ನುಂಚಿ ಅನುರಾಧ ಗಾರು ಕರೆಕ್ಟ್ ಆನ್ಸರ್ ಕುನ್ನೂತಿಲ ಸುನೀಲ್ ಗಾರು ಲಕ್ಕಿರೆಡ್ಡಿಪಲ್ಲಿ ಮಂಡಲಂ ಅನ್ನಮಯ್ಯ ಜಿಲ್ಲಾ ನುಂಚಿ ಲಾಸ್ಟ್ ಬೋಟ್ಲೋ ಕೂಡಾ ಮ್ಯಾಕ್ಸಿಮಮ್ ಇಂತಮಂದಿ ವೆಳ್ಳಚ್ಚು ಕದಾ ಅಂಟುನ್ನಾರು ಕಾನೀ ಮನಂ ನೇನು ಇಚ್ಚಿನ ನಂಬರ್ ಎಂತ 75 ಮೆಂಬರ್ಸ್ ಕರೆಕ್ಟ್ಗೆ ಸರಿಪೋವಾಲಿ ಈಗ ಗುಂತಗಲ್ ನುಂಚಿ ಮೆಸೇಜ್ ಮನಕಿ ಕರೆಕ್ಟ್ ಆನ್ಸರ್ ಪಂಪಿಸಾರು ಆರ್ಕೆ ರಾಜು ಗಾರು ರೇಣುಕ ಅನುದೀಪ್ತಿ ಆದಿತ್ಯ ಭಾಸ್ಕರ್ ರಾಜಶೇಖರ್ ರೆಡ್ಡಿ ಗಾರು ಆದೋನಿ ಮಂಡಲಂ ನುಂಚಿ ಮೆಸೇಜ್ ಪಂಪಿಸಾರು ರಾಂಗ್ ಅಂಡಿ ನುಣ್ಣ ನುಂಚಿ ಶೋಭಾರಾಣಿ ಗಾರು ಪಂಪಿಸಾರು ವಾಳ ಫ್ಯಾಮಿಲಿ ಮೆಂಬರ್ಸ್ ಅಂದರೂ ಕೂಡ ಕರೆಕ್ಟ್ ಆನ್ಸರ್ ರಮೇಶ್ ದೊಂತಿ ಫ್ರಮ್ ಅನಂತಪುರ್ ಕರೆಕ್ಟ್ ಆನ್ಸರ್ ನಜೀರ್ ಅಂಡ್ ನಜರೀನ್ ಫ್ಯಾಮಿಲಿ ಆನ್ಸರ್ 3 ಅಂಟುನ್ನಾರು ರಾಂಗ್ ಅಂಡಿ ಜಯಂತ್ ಫ್ರಮ್ ನೆದರ್ಲ್ಯಾಂಡ್ಸ್ ರಾಂಗ್ ಆನ್ಸರ್ ನರಸಿಂಹರಾವ್ ಗಾರು ಫ್ರಮ್ ದೇವರಗಟ್ಲ ಕೊತ್ತಗೂಡೆಂ ಕರೆಕ್ಟ್ ಆನ್ಸರ್ ఇంకొకటి గనగలూరు రామకృష్ణారెడ్డి గారు కర్ణాటక నుంచి కరెక్ట్ ఆన్సర్ నాగార్జున లక్ష్మి ఫ్రమ్ వడియంపేట కరెక్ట్ ఆన్సర్ నెక్స్ట్ బిజిలీ వెంకటేష్ శ్యామల అశోక్ శోభన్ బాబు సాయి ప్రకాష్ సుష్మా రంగారెడ్డి జిల్లా ఏకలవ్య నగర్ నుంచి కరెక్ట్ ఆన్సర్ రంగారెడ్డి జిల్లా శంకర్పల్లి ప్రొద్దుటూరు నుంచి కృష్ణ సంతోష ఒక ఆన్సర్ పెట్టారు కానీ మీరు అనుకుంటున్నారు ఒకటి సరే ఐదుగురు అని చెప్పేసి యా కరెక్ట్ ఆన్సర్తో విజయవాడ నుంచి భార్గవి మెసేజ్ పంపించారు యా కరెక్ట్ ఆన్సర్ అండి తర్వాత కేదర్ వీరేష్ గారు రాజుల మండలి నుంచి మెసేజ్ పంపించారు కరెక్ట్ ఆన్సర్ టైలర్ సుజాత శ్రీనివాసరావు దొడ్డదేవరపాడు నుంచి మెసేజ్ పంపించారు కరెక్ట్ ఆన్సర్